ಮಾನಿಂದ ಎ ತಪ್ಪತೆ ಮೈದಾನ ಎ ಲಚಕತೆ ಹುವೆ ಎ ಲಚಕತೆ ಹುವೆ ಜಂಗಲ್ ಎ ಥಿರಕತೆ ಅರಮಾನ ಎ ಪಹಾಡೋ ಕಿ ಘಟಾಓ ಮೇ ಜವಾನಿ ಕಿ ಉಠಾನ್ ಎ ಮಚಲತೆ ಹುವೆ ದರಿಯಾಓ ಮೇ ಅಂಗಡಾಯಿ ಕಿ ಶಾನ್